wase wo be ye ye ohie ni wo ba be ye ye wo be ni ye ne wo so wo be se ri afi mu wase wo je me wradi nya mi nya wani da su wo be ye ye wo ma be ye ye wase fo ye ye. Bimpo!

dofa wa be mebuo wa ni da so asa e wo bre mu obi aso ntume mwawa me ka che o sese nyame a wo som no na ye Israel nyankopon obeche wo unyame beche wo.